ಪಲಾಣಿಯೂರಿ ಮಾಡು ಪಡಸೀರೆ ನಾಕೇನ ತೋ ಪಲಾಣಿಯೋರೆ ಮಾಡೋರೆ ಭಾರ ಪಲಾಣಿಯೋರೆ ಮಾಡೋರು ಭಾರ ದೂಯಿ ದೂಯಿ ತಂಗಡಲಪ್ಪ ತಾಣ್ಯಾರೆ ರಾಜ ಮಾರ ದೂಯಿ ದೂಯಿ ತಂಗಡಲಪ್ಪ ತಾಣ್ಯಾರೆ ರಾಜ ಮಾರು ಗುರುಬಂದೆ ನಾನು ಅಲಿ ಜಾಮರು ಗುರುಬಂದೆ ನಾನು ಡಡು ನುಂಬರೆ ನುಂಬ ನುಂಬ ಮಾರು.